ತಿರಿತುವ ವಸ್ತುವೇ ಸುವಿಶೇಡ ಮಗತ್ತುವ ಕ್ರಿಸ್ತುವೆ ಪರಿಶುದ್ಧನೆ ಕರೆಸಿದ್ದನ್ನೇ ರಕ್ಷಿತ್ತಡಿಮೆಗೊಳ್ಳಿತ್ತೀಯ.